ಯಾಕ ಸಿರಪ್ ಫಾರ್ಮ್ ಕಿದಿ ನುದಾಟು ದ ಸೈಡ್ ಎಫೆಕ್ಟ್ ನ ಚಿಕಮ್ ದಿ ಆಗ ಬಿಲ್ಕುಲ್ ಪಾಕ್ ದಿ ದಿ ಸೈಡ್ ಎಫೆಕ್ಟ್ ಚಿದಿ ಆಗ ಬಿಲ್ಕುಲ್ ನಿಷ್ಠದಿ ದಾಸು ಬಗೇರ್ಸ್ ದಯರಿ ಆಗ ಇಸ್ತೇಮಾಲ ಉಲಿಶ್.